ಧೀರಣ ಧೀರ ಲಲಿತ ತರ ವಿಷದ ತರ ಘನಸಾರ ಮಯೋರ್ಧ್ವಪುಂಡ್ರ ರೇಖಾದ್ವಯ ರುಚಿರ ಸುಖವಿಶ್ವರ ದಳಿ ಭಸ್ವರ ಕಮಲೋದರ ಘಟಮೇದುರ ನವಕೇಸರ ತತಿಭಾಸುರ ಪರಿಪಿಂಜರ ಕನಕಾಂಬರ ಲಲಿತೋದರ ತದಾಲಂಬ ಜಂಭರಿಪು ಮಣಿಸ್ತಂಭ ಗಂಭೀರ ಮರಂಭಸ್ತಂಭನ ಸಮುಜೃಂಭಮಾಣ ಪೀವರೋರು ಯುಗಳ ತದಾಲಂಬ ಪೃಥು ಕದಳೀ ಮುಕುಳ ಮದಹರಣ ಜಘಾ ಜಂಘ ಯುಗಳ ನವ್ಯದಳ ಭವ್ಯ ಕಲಪೀತಮಲ ಶೋಣಿಮಲ ಸನ್ಮೃದುಲ ಸತ್ಕಿಸಲಯಾಮ್ರ ಜಲ ಜಲಕಾರಿ ಬಲ ಶೋಣ ತಲಪತ್ ಕಮಲ ನಿಜಾಶ್ರಯ ಬಲಬಂದೀಕೃತ ಶರದಿಂದು ಮಂಡಲೀ ವಿಭ್ರಮದಾದಭ್ರ ಶುಭ್ರ ಪುನರ್ಭವಾಧಿಷ್ಠಿತಾಂಗುಳಿ ಗಾಢನಿ ಪೀಡಿತ ಪದ್ಮಾಸನ ಚಾನುತಲಾವತಿ ಲಂಬ ವಿಡಂಬಿತ ವಾರಣ ಶುಂಡಾದಂಡ ವಿಜೃಂಭಿತ ನೀಲಮಣಿಮಯ ಕಲ್ಪಕ ಶಾಖಾ ವಿಭ್ರಮದಾಯಿ ಮೃಣಾಳಲತಾಯಕ ಸಮುಜ್ವಲತರ ಕನಕ ವಲಯ ವಲ್ಲಿತೈಕತರ ಬಾಹುದಂಡ ಯುಗಳ ಯುಗಪದುದಿತ ಕೋಟಿ ಖರಕರ ಹಿಮಕರ ಮಂಡಲ ಜಾಜ್ವಲ್ಯಮಾನ ಸುದರ್ಶನ ಪಾಂಚಜನ್ಯ ಸಮುತ್ತುಂಗಿತ ಶೃಂಗಾಪರ ಬಾಹು ಯುಗಳ ಅಭಿನವ ಚಾಣ ಸಮುತ್ತೇಜಿತ ಮಹಾಮಹಾನಿಲ ಖಂಡ ಮದ ಖಂಡನ ನಿಪುಣ ನವೀನ ಪರಿತಪ್ತ ಕಾರ್ತಸ್ವರ ಕವಚಿತ ಮಹನೀಯ ಪೃಥುಲ ಸಾಲಗ್ರಾಮ ಪರಂಪರಾಗುಂಭಿತನಾಭಿಮಂಡಲ ಪರ್ಯಂತ ಲಂಬಮಾನ ಪ್ರಾಲಂಬ ದೀಪ್ತಿ ಸಮಾಲಂಬಿತ

ಅಂಕಿತವಾಟಿ ರಸಧಾಟಿ ಧರ ಮಣಿಗಣ ಕಿರಣ ವಿಸರಣ ಸತತ ವಿಧುತ ತಿಮಿರ ಮೋಹ ಗರ್ಭಗೇಹ ಅಪರಿಮಿತ ವಿವಿಧ ಭುವನ ಭರಿತ ಖಂಡ ಬ್ರಹ್ಮಾಂಡ ಮಂಡಲ ಪಿಚಂಡಿಲ ಆರ್ಯ ಧುರ್ಯಾನಂತಾರ್ಯ ಪವಿತ್ರ ಖನಿತ್ರ ಪಾದ ಪಾತ್ರೀಕೃತ ನಿಜ ಚುಂಬಿತ ಗತವ್ರಣ ಕಿಣ ವಿಭೂಷಣ ವಹನ ಸೂಚಿತ

ಜನವತ್ಸಲತಾಧಿಕಶಯನ ಮಡ್ಡುಡುಂಡಿಮ ಢಮರು ಜರ್ಜರ ಕಾಹಳಿ ಪಟಹಾವಳಿ ಮೃದುಮರ್ದಶಾಲಿ ಮೃದಂಗ ದುಂಧುಭಿ ಢಕ್ಕಿಕಾಮುಖ ಹೃಜ್ಜವಾಜ್ಜಗ ಮಧುರ ಮಂಗಳನಾದ ಮೇದುರ ವಿಶ್ರುಮರ ಸರಸಗಾನರ ಸರುಚಿರ ಸಂತತ ಸಂತನ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟಪಟವಾಸ ಶ್ರೀನಿವಾಸ ಸುಪ್ರಸನ್ನೋ ವಿಜಯತ. ನಾಟ ಆರಭಿ ಭೂಪಾಳ ಬಿಲಹರಿ ಮಾಯಾ ಮಾಡವ ಗೌಳ ಅಸಾವೇರಿ ಸಾವೇರಿ ಶುದ್ಧ ಸಾವೇರಿ ದೇವಗಾಂಧಾರಿ ಧನ್ಯಾಸಿ ಬೇಗಡ ಹಿಂದೂಸ್ತಾನಿ ತೋಡಿ

ಗುಣಕ್ರಿಯಾ ಮೇಘಗರ್ಜನಿ ಹಂಸಧ್ವನಿ ಶೋಕವರಾಳಿ ಮಧ್ಯಮಾವತಿ ಝಂಝೂಟಿ ಸುರಟಿ ದ್ವಿಜಾವಂತಿ ಮಲಮಲಯಾಂಬರಿ ಕಾಫಿ ಪರಶುಧನಾಸರಿ ದೇಶಿಕ ತೋಡಿ ಆಹಿರಿ ವಸಂತ ಗೌಳಿ ಪಂತು ಕೇದಾರ ಗೌಳಿ ಕನಕಾಂಗಿ ರತ್ನಾಂಗಿ ಗಾನಮೂರ್ತಿ ವನಸ್ಪತಿ ವಾಚಸ್ಪತಿ ದಾನವತಿ ಮಾನರೂಪಿ ಸೇನಾಪತಿ ಹನುಮತ್ತೋಡಿ ದೀನುಲೌ ನಾಟಕ ಪ್ರಿಯ ಕೋಕಿಲ ಪ್ರಿಯ ರೂಪವತಿ ಗಾಯಕ ಪ್ರಿಯ ವಕುಳಾಭರಣ ಚಕ್ರವಾಕ ಸೂರ್ಯಕಾಂತ ಹಾಟಕಾಂಬಾರಿ ಝಂಕಾರ ಧ್ವನಿ ನಟಭೈರವಿ ಗೀರ್ವಾಣಿ ಹರಿಕಾಂಭೋಜಿ ಧೀರಶಂಕರಾಭರಣ ನಾಗಾನಂದಿನಿ ಯಾಗಪ್ರಿಯ ವಿಶ್ರುಮರಸರಸಗಾನರಸೇತ್ಯಾದಿ ಸಂತತ ಸಂತತ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟ ಪಟವಾಸ ಶ್ರೀ ಶ್ರೀನಿವಾಸ ಸುಪ್ರಸನ್ನೋ

ಧಿಮ್ಮಿ ತಕ್ಕಿಟ ತಜ್ಜನ್ ತಜ್ಜನ್ ತಕಿಟ ತಕ ಧಿಮಿತ ತದ್ಧಿಂ ತದ್ಧಿಂ ಧಿಕಿಟ ತಕ ಜನುತ ತದ್ಧಿಂತ ತಕ ಜನು ತಕಿಟ ತಟ್ಟೊಂಗಿಣತ ಜನು ತಕಿಟ ತದ್ಧಿಂ ತಕಿಟ ತಟ್ಟೋಂ ತಕಿಟ ದಿರ್ಗಿಡದ ತರಗಿಡದ ದಿರ್ಗ.